ಪಾಪಕಟೆ ದುಃಖಮಿಟಿ ಏತ ರಾಮನ ಭವ ಸಮುದ್ರ ಸುಖದ ನಾವ ಏಕ ರಾಮ ಭವ ಸಮುದ್ರ ಸುಖದ ನಾವ

ಜಾನಲಿನ ತಂದೆ ತೊಲಗಿ ಪ್ರಭು ದರ್ಶಬಿನ ಜಾನ ನಹಿ ಜಯ ಧರ್ಮ ಬಿನ ಸತ್ಕರ್ಮ ನಹಿ ಭಗವಾನ್ ಬಿನ ಕೋಯಿ